0: ಗುರುಮಗ್ಜನೀತಿಯಾಯ
1: ಪವಿತ್ರ ಮಾತಾ ಪಿತಾ ಕುಟುಂಬ ಸೇತ್ಸ್ಯೋ ಪವಿತ್ರ ಸಂಗತ ಸುಭಾಯ
0: ಕಹಂದೇ ಪವಿತ್ರ ಸುಂದೇ ಪವಿತ್ರ ಸೇ ಪವಿತ್ರ ಜಿನೀ ಮನ ವಸಾಯ
1: ಕಹೇ ನಾನಕ ಸೇ ಪವಿತ್ರ ಜಿನೀ ಗುರುಮ